0: ಮನಸ್ಸಿನ ಭ್ರಮೆಯಂತಾದರೂ ನಾ ಪತದಾಸು. ಸರ್ವಾಂಗ ಸೋಹಿತಾಂಗಣ ಹಠಮು ಚೇಸಿ ರಸಭಂಗಮು ಚೇಯಕು, ನನ್ನು ಭರಿಂಚಿ ತ್ರೈಲೋಕ್ಯ ವಿಭವಮುರು ಆನಂದಿಂಚರಾದ, ಸಂಸಾರ ಸೌಖ್ಯಮುಲಂದರಾದ.
1: ಸ್ತ್ರೀಚೇ ಮರಣಮನು ಕೋರುವಾಡವು, ನೀವೆಂತಟಿ ವೀರುಡವೋ ಸರ್ವ ಜಗತ್ತುಲಕು ತಿಳಿಯುನುರಾ ಬಿರಿಕಿ ಪದ್ದ. ಮೂರ್ಖುಡವು ಜ್ಞಾನಹೀನುಡವು, ಪ್ರೌಢಯು ಶೃಂಗವತಿಯೂ ಐ ಗಡ್ಡಿತಿನು ಮಹಿಷಕು ಪುಟ್ಟಿನ ನೀಚುಡವು. ನೇನು ತ್ರಿಮೂರ್ತುಲನೇ ಕಾಮಿಂಚನು, ನೀವನಗನೆಂತ? ನಾ ಪತಿ ಸರ್ವಕರ್ತ ಸರ್ವಸಾಕ್ಷಿ ನಿರ್ಗುಣುಡು ನಿರ್ಮಮುಡು ಸರ್ವಜ್ಞುಡು ಪೂರ್ಣಾಶಯುಡು ಶಿವುಡು, ಆ ಪರಾತ್ಪರುಡೇ ನಾ ಪತಿ.
0: ಅಬಲವನೆ ಎಂಚಿ ನೀವಂತ ಪೇಲುಚುಂಡ ಊರಕುಂಟುನು, ನಾ ಮಾಯಾಬಲಂಬುನ ಅನೇಕಾನೇಕ ರೂಪಮುಲ ಧರಿಂಚಗಲವಾಡನು. నాకు పట్ట వైశవేని బ్రహ్మ విష్ణు మహేశ్వరుల చేతనే నీకు ఊడిగము చేయించగల వీరుడనే బేల. రా, నన్ను పెండ్లాడుదేవేని నీ ఆజ్ఞకు భక్తుడనై నీ పదదాసుడనై నీ ఆజ్ఞాపింతువేని ఈ దేవతలతోడి వైరమునేని మానుకుందునే ఆమరణాంతము నీ మాట జవదాటనే రమణి.
1: ಬ್ರತುಕ ಗೋರುದುವೇನಿ ವಗರಕ ಪಾತಾಳಮುನ ಕೇಗುಮು ಲೇದಾ ಧನು ಅಂದುಕೊಮ್ಮು. ಊರಕೇ ಕಾಲಹರಣಮುನ ಅಪ್ಪನಿಗಾದುರಾ, ನೀ ಹುಂಕಾರಮ್ಲಕು ಪ್ರತೀಕಾರಮುಗಾ.

ಪ್ರಜ್ಞೇಂ ದಾಹಿ ಕಾಶತಿ ರಾಮಕೃಷ್ಣೇಸ್ತಿತಾಹಿಯ ಸರ್ವವಿದ್ಯಾ ಸ್ವರೂಪಾಂತಾಂ ಶಾರದಾಂ ಪ್ರಣಮಾಮ್ಯಹಂ ಪರತತ್ವೇ ಸದಾ ಲೀನೋ ರಾಮಕೃಷ್ಣ ಸಮಾಜ್ಞಯ ಯೋ ಧರ್ಮಸ್ಥಾಪನರದೋ ವೀರೇಶಂ ತಂ ನಮಾಮ್ಯಹಂ ಕಾಲಿಂದೀ ಪುಲ್ಲಕಮಲೆ ಮಾಧವೇನ ಕ್ರೀಡಾರತಃ ಬ್ರಹ್ಮಾನಂದ ನಮಸ್ತುಭ್ಯಂ ಸರ್ಗುರೋ ಲೋಕನಾಯಕ.